ಪ್ರಿಯತಮಾಮಿತ ಶುದ್ಧ ಬುದ್ಧಿ ಶ್ರೀಮಧ್ವರಾಜ ಭವತಾತ್ತವ ಸುಪ್ರಭಾತಂ ಬ್ರಹ್ಮಾಜ್ಞಯಾದಿತಿ ಕುಲೇ ಬಹುದೋಷ ಪೂರ್ಣಿ ಜಾತೋಪಿ ಭಕ್ತಿ ಭರಿತೋ ಭುವನಂ ಸಮಸ್ತಂ ಯೋಪೀ ಪವೋ ದಿವಿ ಸದಾಂಬರ ಶಂಕುಕರ್ಣ ಶ್ರೀರಾಮ

ಪುಣ್ಯ ಸರಿತಃ ಪ್ರಣಯಾತಿ ಬದ್ಧಾಃ ಸದ್ರತ್ನ ಹೇಮ ಜಲ ಕುಂಭ ಶತೈರಿದಾನೀಂ ತ್ವಾಂ ಸ್ನಾಪಯಂತಿ ವಿಧಿವತ್ಯಜ ಯೋಗ ನಿದ್ರಾಂ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ. ಮಂದಾರ ಪುಷ್ಪದಧಿ ಕುಂಕುಮ ಮುಖ್ಯ ವಸ್ತು ಪ್ರಚ್ಯತ್ಯ ಮಂಗಲಕರಂ ವನಿತಾ ಮುನೀನಾಂ ನೀರಾಜನಂ ವಿದಧತೆಚ್ಯ ಸುರತ್ನ ದೀಪೈಃ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ. ಏತೇ ನೃಪಾಧನ ಚಯಂ ಬಹುವಾ

ಜಗಾವಲೋಕನ ಕೃತಃ ಪಠನಾಯ ಸಜ್ಜಾಃ ಉತ್ತಿಷ್ಠ ಪಾಠಯ ಸುಧಾ ಮಧುರಾರವೇಣ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ ಛಾತ್ರಾಯ ಮೇ ಪರಿಮಲಾದಿ ನಿಬಂಧ ಪಾಠ್ಯ ಭಾಗಾವಲೋಕನ ಕೃತಃ ಪಠನಾಯ ಸಜ್ಜಾಃ ಉತ್ತಿಷ್ಠ ಪಾಠಯ ಸುಧಾ ಮಧುರಾರವೇಣ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ ಶಾಸ್ತ್ರೇಷು ಪೂರ್ಣಧಿಷಣಾ ಅಪಿ ಪಂಡಿತಾಸ್ತಿ ದ್ವಾರ್ಯಾ ಸತೇ ಸ್ವ ಬಹು ಸಂಶಯ ಯಾಪನಾಯ ಉತ್ತಿಷ್ಠ ಛಿಂಧಿ ಹೃದಯ ಸ್ಥಿತ ಸಂಶಯ.

0: ಅನೋದ್ಭವ ಸಮಾತ್ರಿಶತಿ ಮಹೇಶ್ಮಿನ್ ಅಂಚಂತಿ ಹೇಮ ಕವಚೇನ ಗುರು ಸಮೇಹಿ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ ತ್ವತ್ಸು ಪ್ರಭಾತ ಪಠನಸ್ಯ ಸುಖಂ ಪ್ರಭಾತಂ ಭೂಯಾತ್ವದೀಯ ಕೃಪಯಾ ಮಮ ಸುಪ್ರಭಾತಂ ತ್ವತ್ಸು ಪ್ರಭಾತ ಕವನಸ್ಯ ಚ ಸುಪ್ರಭಾತಂ ಶ್ರೀರಾಘವೇಂದ್ರ ಭವತಾತ್ತವ ಸುಪ್ರಭಾತಂ ತ್ವತ್ಸು ಪ್ರಭಾತ ಪಠನಸ್ಯ ಸುಖಂ ಪ್ರಭಾತಂ ಭೂಯಾತ್ವದೀಯ ಕೃಪಯಾ ಮಮ ಸುಪ್ರಭಾತಂ ತ್ವತ್ಸು ಪ್ರಭಾತ ಕವನಸ್ಯ ಚ ಸುಪ್ರಭಾತಂ ಯೇನೋದ್ಧೃತಃ ಪಾಪಕೂಪಾಲ್ಲಕ್ಷ್ಮೀನಾರಾಯಣಾಭಿಧಃ ಅಂಚಾಮ್ಯಹಮುಪಾಧ್ಯಾಯಃ ಸುಪ್ರಭಾತೇನ ತಂ ಗುರುಂ ಸುಪ್ರಭಾತೇನ ತಂ ಗುರುಂ.
1: ఘంటసాల గానం చేసిన శ్రీ రాఘవేంద్ర స్వామి సుప్రభాతం విన్నారు. ఇప్పుడు డాక్టర్ బాలమురళీకృష్ణ గానం చేసిన రాఘవేంద్ర స్వామి భక్తిగీతం విందాం.